ತಿಗ್ಗು ತಕ್ಕ ತಿಂಗಿಣ ತುಂ ಸರಿ ತಣ್ಣ ತಣ್ಣ ತಾಮ್ ತಾಮ್ ತಾಮ್ ಸಣ ಜೊನ್ನು ಜೊನ್ನು ತಾಮ್ ತಾಮ್ ತಾಮ್ ದೇಮೆ ಕೆಟ್ಟ ತಕ್ಕ ತಾಮ್ ತಾಮ್ ತಾಮ್ ಜೊನ್ನು ಕೆಟ್ಟ ತಕ್ಕ ತೋಮ್ ತೋಮ್ ತೋಮ್ ಸರಿ ತಣ್ಣ ತಣ್ಣ ತಾಮ್ ಸಣ ಜೊನ್ನು.